ಉಠೆ ದಸಂಧವನ್ನೇ ಕುಸುಮೇ ನಿವಾಯಿ ಚಿಲೂಖ್ಯವೇ ಕಯೇ ದೇವಿಯ ಗಿಯ ಗಂಧವನಿನಾಯೇ ಕಯೇ ಆವಿ ಹೋತ ದಯೆ ನಮಸೆ ಕನ್ಹೆ ವಾಸುದೇವಿ ಕಲ್ಯಂ ಪಹೋ ಭಾಯಾಯೇ ಜಾವು ಜಲಂತೆ ನಾಯೇ ಜಾವು ವಿಭೂಷಿಯೇ ಹತ್ತಿ ಕಂದ ಬರಗಯೇ ಸಕರೊಂಟು ಮಲದಾಮೇನಂ ಚತ್ತೇನಂ ನರೇಜಮಾನೇನಂ ಸಿಯವರ ಚಾಮರಾಯಿ ಮುದ್ದೋ ಮಾನೇ ಮಯ್ಯ ಬಳ್ಡ ಚಡ ಕರ ಪಹಕರ ವಂದ ಪರಿಕಿತೆ ಪಾನುವಯಂ ನೈರಿ ಮಜ್ಜಂ ಮಜ್ಜೇನಂ ಜೇನೆ ವರಹರಿಟನೆ ಮೇ ತೆನೆವ ಪಹರೆತ್ತ ಗಮನಾಯಿ ತಯನಂ ಸೆ ಕನ್ಹೆ ವಾಸುದೇವೇ ಬಾರವೇ ನೈರಿಯ ಮಜ್ಜಂ ಮಜ್ಜೇನಂ ನಿಗಚ್ಚಮಾನೆ ಏಕಂ ಪುರಿಸಂ ಪಾಸೈ ಜುನ್ನಂ ಜರಾ ಜಜ್ಜರಿಯಂ ದೇಹಂ ಜಾಹು ಕಿಲಂತಂ ಮಹಿ ಮಹಲಯಾವೋ ಇಟ್ಟ ಗ್ರಾಸಿವೋ ಏಕಮೇಗಂ ಇಟ್ಟ ಗಂ ಗಾಯ ಬಯ್ಯಾ ನೃತ್ತ ಪಹಾವೋ ಅಂತೋ ಗೇಹಂ ಅನುಪವಿ ಸಮಾನಂ ಪಾಸೈ ತಯನಂ ಸೆ ಕನ್ಹೆ ವಾಸುದೇವೇ ತಸ್ಸ ಪುರಿಸಸ ಅನುಕಂಪನಟ್ಟಾಯೇ ಹಂತಿ ಖಂದ ವರಗೈ ಚೇವ ಏಗಂ ಇಟ್ಟಗಂ ಗಿನ್ನೈ ಗಿನ್ನಿತ್ತ ಬಹ್ಯ ರಥ ಪಹವೋ ಅಂತೋ ಗೇಹಂ ಅನುಪವೇಸೆ ತೈನಂ ಕನ್ಹೇನ ವಾಸುದೇವೇನಂ ಏಗಾಯೆ ಇಟ್ಟಗಾಯೆ ಗಹಿಯಾಯೇ ಸಮಾನಿಯೇ ಅನೇಗೇಹೇಂ ಪುರಿಸಸಯೇಹೇಂ ಸೇ ಮಹಾಲಯ ಇಟ್ಟಗ ಸರಾಸಿ ಬಯ್ಯಾ ರಥ ಪಹವೋ ಅಂತೋ ಘರಂಸಿ ಅನುಪವೇಸಿಯೇ ತೈನಂ ಸೆ ಕನ್ಹೆ ವಾಸುದೇವಿ ಬಾರವೈ ನೈರಿಯೇ ಮಜ್ಜಂ ಮಜ್ಜೇನಂ ನಿಗಚೈ ನಿಗಜಿತ್ತ ಜೇನೆ ವರ ರಟ್ಟಣೆ ಮಿ ತೇನೆ ವಾಗಚೆ ವಗಜಿತ್ತ ತಿಕುತ್ತೋಯಾಹಿನಂ ಪಯಾಹಿನಂ ಕರೆ ಕರೀತ ವಂದೈ ನಮಸೈ ವಂದಿತ್ತ ನಮಸಿತ್ತ ಗಜಸುಕುಮಾರ ವಾಸಮಾನೆ ಅರ ಮರಿಟನೆ ವಂದೈ ನಮಸೈ ವಂದಿತ್ತ ನಮಸಿತ ಏವ ಮಯಾಸಿ

ಯಮುನೆ ಚಟ ಬರ ಕಿಶನ್ ಬೋದಲ್ಲಿ ಧರ ಕುಣಿ ಮನೆ ಗಿರಿ ಧರ ನರ ವರ ನಟವ ಕುಂಜವನ್ನಿ ಕೇಳತು ರಾತರಂಗ್ ಈಗ ನಟರಂಗಿ ನಾರಕರಿ ಸೋಳಸಿನ ಗಾತ್ ಅಲ್ಲಿ ಚನ್ನನನ್ನ ನಾಥದ ಉಡುವಿ.